0: ಲಖನ ಮಾರ್ನಿಂಗ್ ನ್ಯೂಸ್ ಅಲ್ಲಿಟ್ಟ ಹಂಗಿನ ವಿಲಾಮದ ಕಿರಣಂಗ್ ಉದಯಸನ ಹಾಯ್
1: ವಿನಾಡಿ ಹತ್ತಲಿಸ್ ದೇಕಾಯ್
2: ಎನ್ಎಲ್ಪಿ ಹದ ಹನ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿ ಮಲುತರಾಯ ಎನ್ಎಲ್ಪಿ ಹದ ಹನ ಒಬತ್ ಅದಮ ಎನ್ಎಲ್ಪಿ ಹದ ಹನ ಬಲಾಗನ್ನ